wa koma to wo ye menia na wo na wo wala wo to wo buasi e twana wrade wo to wo buasi no wanana